ਵਡਾਵੇ ਉਦਾਯੂਨ ਸੂਰ ਸ਼ੀਆਤ ਮੱਸੇ ਅੰਗਲੀਜ਼ ਇਹੀ ਓਬ ਅੰਗਲੀਜ਼ ਹਰੀ ਤੋ ਦਮਾਨ ਸਕਿਆਨੇ ਥਾ ਆਤੀ ਅੰਗਲੀਜ਼ ਇਨੀ ਉਮਦ ਵ ਮਸ਼ਾਇਖ ਵ ਏਰਵ ਵ ਕੱਸੇ ਲਿਮੀਏਤ ਬੇਨ ਇਮੀਨਾਨ ਅਰਕਵੀਤੇ ਹਾ ਇਬ ਐਤ ਵੇਨ ਅਰਕਵੀਤੇ ਵਾ ਇਸ ਐਤ ਕਕਸਾ ਕੇ ਤੇ ਅਦਨਾ ਉਹਨਾਂ ਨੇ ਗੀ ਗੇ ਅੰਧੀ ਸੂਰ ਅਜ਼ਲਮਾਨ ਓਕਨਾ ਹਦ ਉਬ ਅਦੇ ਓਕਨਾ ਨਾ ਥਾ ਆਤੀ ਗੀ ਗਨੀ ਓਬ ਨਾਨ ਤਿਹਾਰ ਉਨ ਏਦੇ ਏਨ ਇਮ ਬਰੇਕਨਾ ਓਨ ਹੈ ਗੀ ਗੇ ਤੀ ਤੋਕਨਾ ਉਨ ਮੀਨਾਨੀ ਬ੍ਰਿਤਾਨੀਆ ਹੀ ਈਤੀ ਤੋਕਨਾ ਇਸਤਗਰਾਰ ਦੋਕਨਾ ਈਤੀਤ ਮੱਲਾਬ ਥਾਇ ਉਮਬਾ ਤੀਸੋ ਮੱਲਾਬ ਮਹਾਮਿਆ ਕੋਸਤੀ ਤੋਕਨਾ ਹਰੀ ਉਨ ਅਨੇ ਉਮਬਾ ਤੋ ਮੱਲਾ ਦਾਇਬ ਦਾਤੇ ਨੋ ਵਾਸ਼ੋਕਨਾ ਅਨੀ ਓਕਨਾ ਹਨ ਹਨ ਇਮ ਬਰਾਕਨਾ ਇਨ ਇਨ ਦਾਇ ਹੀ ਦਾਇ ਤੇ ਅਦਨਾ ਏਦੇ ਇਦੀ ਓਬ ਬੇਨ ਓਦੋਰ ਤੋ ਤਾਇਫੀ ਆਇ ਹੁਆ ਆ ਰਹੁ ਇਹੀ ਨਕੋ ਉਮਬਰੇ ਉਦਯਾ ਨੇ ਥਿਨ ਸਨਾਇਕ ਨਾ ਆਇਆ ਸਨਾਇਕ ਨ ਮੁਸਲਿਮੀਨ ਆਵਾ ਕਕਸਾ ਕਾਵਾ ਬਕਸਾ ਕਾਵਾ ਬੇ ਤੁਨਾਤੀ ਦਾ ਇਨ ਹਿਨ ਬਰਕ ਵਾ ਗਲ ਧਾਯੁ ਇਮ ਬਰਕ ਨ ਹਿਨੇ ਗੁਦਾਇਆ ਨ ਇਦੀਨ ਬੇਨ ਓਦੋਰ ਇਦੀਨ ਓਬ ਆਨ ਉਮਦ ਵ ਮਸ਼ਾਇਖ ਵਾ ਗੱਬਲਮਿਆ ਨੇ ਤੋ ਨ ਅੰਗਲੀਜ਼ੀ ਦਾ ਯਕਿਆ ਨੇ ਉਮ ਬਰੁਕ ਇਨ ਹਿਨ ਨਾ ਸ਼ਾਵਾ ਉਨ ਕਿਤਾਇਆ ਬਰੁਕ ਗੀ ਗਾਇਆ ਹਿਨਿਨ ਵ ਸਨਾਇਮ ਵ ਇਬਤਿਕਿਮ ਬਾਦ ਆਇਆ ਏਨ ਉਨਦਾ ਇਦੀਨ ਉਦਮਾਨ ਉਗੀ ਗਿਆ ਉਰਿਤੇ ਨੇ ਬੂ ਉਜ਼ਲਿਮ ਰਬਕਾ ਬਿਕੇ ਥਾਇਆ ਸੂਰੇ ਤਿਕੇ ਰਬਕਾ ਤਿਕੇ ਉਜ਼ਲਿਮ ਬੇਂਗੀ ਗਿਆ ਨੇ ਕਨ ਹਰੀ ਵਾਰੀ ਅਬਿਕਨੇਤ ਬਰਾ ਹਿਰੁਨੇ ਸਕਿਆਨ ਉਦੇ ਦਾਇਬ ਦੀਅਤ ਇਰਬਨਾ ਉਦੇ ਦਾਇਬ ਦਾਇਤ ਇਰਬਨੋ ਬੇਨ ਉਦੋਰ ਤਕ ਹਵੇ ਦੇਗੇ ਦੇ ਯਕੀਆ ਗਾਨ ਏ ਦੇ ਨਿਮਰੀ ਨੇ ਨੀ ਸਨ ਆਪ ਸਲਮੀ ਉਗਰ ਸਾ ਸਮੀਨੇਨ ਸਲਾਮ ਕਿਫਰੋਂ ਕਿਫਰ ਬਾਗਿਓ ਅਦਾ ਸੂਰੇ ਦੇਵੇਰਨੂ ਨੇ ਦੇ ਉਤੋਨਾ ਤੁਤੇਮ ਸਿਉਨੇ ਤੂ ਥਾਇਆ ਤੁਸੂਰੇ ਤਿਕੇ ਉਮਲੋਗ ਉਕਨ ਦਾਇਬ ਕੀ ਕੇ ਕਸਤੇ ਥਾ ਤਿਵ ਦਾਇਬ ਕੀ ਕੇ ਊਧੈ ਅਰੇ ਤੁਤੋਨ ਤੋ ਮਾਕ ਤਿਹਾਈ ਮੀਨੀ ਕ ਮਾਗਨਾਇਤੀਤ ਆਯਾਏ ਕਿਥਾ ਏਦ ਨਾ ਕੋ ਮਾਗਨਾਇਤੀਤ ਆਯਾਏ ਤਕ ਮਾਗਨਾਇਤੀਤ ਆਯਾਇਤੀ ਕਹਾ ਆਇਆ ਬੇ ਤੁਨਾ ਤੀਦ ਉਨੂਧੈ ਹਗੁ ਨਾ ਉਆ ਤੋਰਾ ਉਆ ਏ ਕਣੀ ਨੇ ਤੋਨਾਤ ਹਕ ਤਿਵਰੀਏ ਤੋਨਾ ਉਆ ਵਾਸ਼ੀ ਦਿਵਾ ਤਿਵਰੀਏ ਤੋਨਾ ਉਆ ਤਲੀਮ ਕਤੀਏਕ ਤੁਸਾਹਾ ਤਿ ਕਤੀਏਕ ਤੋਰਾਉ ਤਿ ਕਤੀਏਕ ਇਮਬਤੇ ਕਸਤੇਓ ਹੁਗੂ ਗੋਈ ਤਿਬਰ ਆਯਾ ਅਰਵਾ ਤੂ ਕੋਈ ਤੇ ਬਰੇ ਅਰਵਾ ਨ ਤੇ ਹਿਨਿਨ ਅਰਵਾ ਨ ਤੇ ਦੀਮ ਬਰੇ ਅਰਵਾ ਤੁ ਜਾਤੀ ਬੇਥ ਆਤੀ ਤਿਫਰਸ ਤੁ ਗਦਿਆ ਤੁਏ ਨਾਨਾ ਤੁ ਤਿੰਦੇਕ ਉਜ਼ਲੁ ਮੁਕਨ ਗੁਦਾ ਬੁ ਗੁਦਾ ਥ ਆਤੀ ਬੇ ਹਿਨਿਨ ਉਨ ਓ ਮੀਨ ਤੁ ਤੋ ਨ ਤੁ ਨਿਹਰੂਏਤ ਤੇ ਮਦਾਰਿਸ ਕਤੀਨੇਕ ਤਿਜਾਮ ਕਤੀਨੇਕ ਇਨ ਹਿਨਿਨ ਲੁਗਾਤ ਨਿਬਰ ਅਕੋ ਤੁ ਤੁ ਲੁਗਾਤੀ ਸੋਨ ਅਗਰੀ ਸੇਨੇ ਤੁ ਨ ਨਿਹਰੂ ਤੂ ਨ ਤੁ ਦਈ ਨਿਹਰੂਏਤ ਉਮਬਰੁ ਹੱਗੋ ਨੁ ತಿಲುಗ ತಾಕನ ಕಸ್ಸೋ ವಾಲಮಿ ವೇಫೇನ್ ಅಸಗುರ್ ಅಲ್ಫ ಲುಗ ಏಫೇನ್ ಮಲುಷೆ ವೈ ತಮು ತೂದ ಹದಿದೇನೇತ್ ಹೂ ತಿರಬಕಾತ್ ಥದಿ ತುರಬಕಾತ್ ಹೊಯ್ತೇತ್ ಮಲುಷೆ ವೈ ತಮುನೇತ್ ವಾತ ಬೇತ್ತು ನಾತಿದ ಕಸ್ತಾತಿ ತಿಲುಗ ಗಲ್ ಕಮೀನಿ ತುಲುಗಾತೀಸೋ ಹದಿದೀನಿ ಬೇನು ಮೀನಾನ್ ಏರಾನ್ ಶಂಬೀವೇಕ್ ಫಾರಿಸ್ ತಿಂದಿಯೇಕ್ ತೋರಾವ್ ತಿಂದಿಯೇಕ್ ಇಂಗ್ಲೀಷ್ ತಿಂದಿಯೇಕ್ ಫರೆನ್ಸ್ ತಿಂದಿಯೇಕ್ ಇಸೀನಿ ತಿಂದಿಯೇಕ್ ಗಲ್ ಕಲುಗಾದಿ ಬರೀನ್ ತುಲುಗಾತುನ ಉದೀನುನ ಹವ್ಯಾತ್ ಕಿತ್ತೆ ತೋರಾವ್ ಹವ್ಯಾತ್ ಕಿತ್ತೆ ಅಕೋ ಹೆನಿನ್ ಬೇತ್ತುನಾತಿ ತುಲುಗಾತೀಸೋನ್ ಅಗ್ರೀಸೇನೂನ್ ಹಗ್ಗೋನುಯ್ತ್ ನೆಹರಿಉನೂನ್ ಉನುಧೈದ್ ಅಕಯ ನೆಯತ್ ತೂನ ತೂರಾವ್ ತುನೆಯದೇತ್ ಉನೂಧೈ ಗುದಾನ ಹದೀದೇನ್ ಅಕೋ ಉನ್ಹಿನಿನ್ ತು ನೆಹರುವೆ ಹಗ್ಗೋನ್ ನೆಹರಿವ್ ಹಗ್ಗೋನು ವಿನೆ ಆದಮ್ ತೂ ಉನುಧೈತ್ ನೆಹೆ ತಕ್ ಉರಾವಿ ಕದಾಯ್ ಕಕ್ಕೆ ಹಾಯ್ ತಕ್ ಓರಾವ್ ಉಂಗ್ವಿಲ್ ಕಕ್ಕೆ ಹಾಯ್ ಉಧೈತ್ ನೆಹೆ ಎಂಬರೇ ತೋ ಅಲ್ಲಾಹ್ ಲೆಗಾವನು ಕ್ವಾಸನ ಇದೆಯೋನು ಕಸ್ಸೆಗಾ ಕಸ್ಸೆಂಗಾಲ್ ಟೀನಿ ದಿಯಾವನು ತುಂದಿವ ಥೊಯ್ ನೆಹಾಯ್ ದಿವಾತೊಂತು ವಹಾಶೋಯ್ ನೆಹಾಯ್ ಹಾಶೋನು ಕಸ್ಸ ಎಂಬರ ಅಬಹಾಯುವ ಕಸ್ಸ ಲವ ಅಬ್ಬಾ ಕಾಯುವ ತುಂದಿವ ಒಂಬತ್ತೋ ಹೆನೆ ನೊಯ್ ಸಿನಿಯಾವ ಮರಗೊ ಮರಗೊ ಆಯೇನ ವಹಾಶ ಹಾಶೋನು ಬೇತ್ತುನಾ ತೀದಾಯ್ ಎನ್ ಹೆನೆನ್ ತೆತ್ತೋನ ಒಂಬತ್ತೋ ಎಂ ಬಲಿವ್ನೆಯ ಅಕೋಗಾಲ್ ದಿಯಾವೇದ್ನ ಸ್ವಂಬಿದ್ರಿ ವೇದ್ನೆ ಕಾಕನ್ ದಿಯಾವೆ ಕತಿಯ ಥದಿತ್ತೆ ಹೆನೆನ್ ಅಬ್ರೇತ್ ತು ಥದಿತ್ ತುದಾಯಿತ್ ನೆಹರೆವು ಥದಿ ತುರಂಶಿತ್ತೋ ನೆಹರೆವು ಆಂದ ಈ ವಾಪ್ಕಿನ ಬಕಯೆ ಏ ಆನ್ ತಜುರುಬಾತಿ ಇಮ್ರಿನು ಕುಡಿ ಭಾಯೆ ನತ್ ಕಹೋನ್ ಸಲ್ಲಮಮಿಯಾನ್ ಗೀಗಾ ನದಿ ಆಪ್ಕಿಂಕೆ ಅಟ್ಷಾಪ್ ತಿರೆ ಆಸ ಹುಕುಮುನ್ ಅರ್ದಿ ಆ ಬಕಯೆ ಸಯೆ ತರ್ವಾತೋನ್ ಇಸಗಿಲ್ ನೋರ್ರಿ ಆಯ್ ನಾವಿ ನೇವ್ಯಾನೋನ್ ಫದಾತ್ತಿ ನೀಬಿರಿಯಕ್ ಫಿನ ಹಗ್ಗೀವಾ ನಿಕ್ತೀನೇಕ್ ಅಶೋಭಾ ಹೆನಿನ್ ಅಶಿಕ್ಸಮ ಆಪ್ಕಿಂಕಿ ಈಬೀನು ರದೋನ ನೀವ್ಗ ನೀದೇಕ್ ಜಮನ್ ಏಯಾನ್ ವಾಗಿಲ್ ಸಯ್ಯಸಿನಿ ತೂನ ವಸ್ಲಿ ಲವ್ ಇಬಾದಿತ್ ಅತಾಲಾ ಗೊಗೋಬಾ ಉಫಮೀನಾ ದಿಮಿರ್ ಕಿಂಕೆ ಉಕ್ಸೂಮಿ ಇರೇಕುನೇಬ್ ಅಗ್ನ ಏಫೆ ನರೀತಿಬ್
ದಾಯ ಬಿಂಬಕ್ಕ ಸಲ್ಹಾನ ದಿವುನೀತು ನರೀತುನ್ ಎರೆಂತಿಮ ದಾರಿ ಸಬಿಯಾಬ ಇಕ್ತೇನ್ ನೈಸಿಮಾಯೇ ವಾ ಜೋಶೆ ಗದರೊಬ್ಬ ಆಕಾಶ್ ಅಸೇರೆ ವಹ ಬಾಬ ಹೇಕೊಲ್ವ ಕುಜಿರುವ ತಿಷಾದಾತ ಕೂಡಾತ ಗದೆ ಅಲ್ಲ ಮಮ ದಾಯಿಹನ್ ಶನ ದಾಯೇ ಅಣುವು ತರ್ಮೂಮ ನಿಗುಲೋಧೈ ನಗಿದ್ ಇನ್ಸಾಫ್ ನಿಮೀರೆ ಗಜ್ಜೆ ಕಕ್ಸಕ ಅರಿವೋನ್ ಹೆನೆ ನಂದಾಬ್ ನಿ ಕತಿಯೇಕ್ ಎಂದೆ ಹೆನಿನ್ ತಕ್ತ ಕಿ ಫಾರ್ಸಾಬ ಒನ್ನೇ ತ್ವಗರಾಬ ವೇನ ಹೋ ಯದಿ ದರ್ವಾತ್ ತೇಫಿ ಬಾಡ್ನಾಮ್ ನಿ ಕತಿಯೇತ್ ಮಗಾಮು ಇಹೀನೋನ್ ನಾತ್ಕ ವಯ್ಯೋ ಇದೀನೋಬ್ ಅನಿ ಸಬ್ಬೋನ್ ಅಕಿಂ ಕಿಂಕ್ ಒಂಗೆ ಲೈನೆ ಸೀನೇಬ್ ದಿವಿ ತಕ್ಕ ನರಿ ದಿಂಬೀರ್ ಜಾಹಿಲ್ ಅಫಮೀನಿ ಕೋಯ ತಕ್ಕಂ ಫಿನಾಬ್ ದೈನಿ ಮಾಗ್ನಾ ದಿವರೀನೇಕ್ ತರು ಅಕ್ರಾಬ್ ಸಗೀಬ್ ಶುಬ್ಬೀತ್ ಶಕ್ವಾದ್ ಗದ್ದಮೀನಿ ಹರಿ ಅಂಡಾ ತಡೋಪ್ ಕಂತೆ ರೇವ್ ಗೀಗೆಂ ಕಲೇವಿ ಮಸ್ಜೂನ್ ಮದಾ ಭರ್ರೀವ್ ಮಮ್ಲೂ ಕುರ್ರಿಯಾಯ್ತೋ ಮಸಿ ಕರಿಯನ್ ಹಿನಿಂದೀತಿಂದ್ ಐಗಿನಾ ಭಾಯ್ ಕಶಾವ್ ಎಂದ್ ಒತ್ತೋನ ಥರೀತ್ ಕಸ್ತೋತು ನೇಯದೆ ಊದೈ ಹೊಗ್ಗೋಬ ಯಕೀನ್ ಹೊಗ್ಗೋಬ ಎರಿವುನ ಹೊಗ್ಗೋಬ ಸಕನಾಯಿನ್ ಬೆತ್ತು ನಾ ತೀದಾಯ್ ನೇಯದೇ ನಾತೂ ಹೆನಿನ್ ತೋನ ತುನೆ ಹರುವೆ ಒಣು ದೈ ಕನಾದ್ ಅಕಾಫ್ ಕಿಂಕೆ ಅಕೋ ಒಣು ದೈದ್ ಅಕಯ ನೇತ್ ಉದಯೀತ್ ವಜ್ಜಫಮಾನೇತ್ ಉದಯೀತ್ ನಾತ್ ಮಿರಿ ಅನೇತ್ ಉದಯೀತ್ ನತ್ ಕ ನೆಹರಿವ್ ತು ನೆಹರುವೆ ಹನ್ ಹಗ್ಗೋನ್ ನೆಹರಿವ್ ನಾತೋನ್ ನೆಹರಿವ್ ನೂನ್ ತಕ್ ನೇನ್ ಅಲೇನ ಕಿತ್ತೆ ಉದಯಿ ಕ ಶಿಯ ಕಾವ ವಹಾಶೀಬ್ ಶಿಯ ಕಾವ ವಹಾಶೀಬ್ ಲುಗಾತ್ ನಿಬರಿ ಹಾಶ್ ನಿಬರಿ ದಿವಾತ್ ನಿಬರಿ ಕಸ್ತೆ ಎಂಬತೆ ನಿಬರಿ ಅಕೋ ತುತ್ತು ನಾತಿದಾಯ್ ಹಗ್ಗೋ ವ ನಾತೋ ವ ನೆಹರಿವ್ ನೂನ್ ದಹೀನ ಕಿನ್ ಹರಿವ್ ಉದಯಂತು ಬಿಡಾವಿ ಅರೆ ಏಂ ಬಲೀಬ್ ನಿಮ್ಸಿಯೋದೇನ ತೋನ ಥೋ ಅದಿ ನನೆ ತುತಿಂ ಸೌನೆ ತೂ ಊ ತಕ್ ಉಕ್ನ ಕತಿ ಮೀನಿಕ ಹಗ್ಗೋ ಏ ಕನಿಯತ್ ಹಗ್ಗಿಯೋ ಯಕಿಯತ್ ತೂನ ಒಂಬ ತೂ ಬರೋ ಅರ್ರಿವ್ ರವೆ ಅರ್ರಿವ್ ರವೆ ಹೈ ರಂಶೀತ್ ಉಗರೋ ಹೈ ರಂಶೀತ್ ಕಸ್ಸಾನ್ ಹಗ್ಗೋನ್ ನೆ ಹರಿವ್ ಹಗ್ಗೋನ್ ಯಕ್ನಯತ್ ತೂನ ಒಂಬ ತೂ ಅರ್ವಾತೋನ್ ತೂ ಏನೇನ್ ಸ್ಥಿರ ಉಕ್ನ ನೇಹತ್ ರಾಜೀವ್ ಸಮರ್ ತುಷ್ಬೋನಾಯ್ ಸಲಾಮಿನಿ ಉಕ್ನ ಏನೇ ವರಿ ನೇ ವಶಾಲ ನಿಮ್ಮರ್ರೇ